0: ನೆಗಶಿದ ಪಾಪ ಎರಡಾವುದು ಪಾಟ್.
1: ಎರಡು ಮನಸ್ಸು ಒಂದು ಒಂದು ಇಡುತ್ತೋ ಅದು ಬಂದು ಒಂದು ಸೇಬೋದೋ ಅತ್ಯಂತ ನೆನಚುವ ಒಂದು ನಿಗಡುವ ಅದೆಲ್ಲ ಮದುವೈತಾ ಯೋಗುದು. ಆಲೆ ನಿಂಗೆರಡಾಗೋಸು ಮಾತ್ರ ಇಡತಲ ಪೋದ ಎಂಗಗೋಸು ಇಡೀ ಬೇಡವಾ ಅತ್ತೆಂದೇಗಿ ಎರಡು ಮನೆಯವೋ ಅವಕ್ಕೆ ಎದುರಾನಿದ್ದಾರೆ. ಅವಕ ಮಟ್ಟು ಇಲ್ಲ ಅವಕ್ಕ ಸ್ವಂತಕವರು ನಿದ್ದಾರೆ. ಅದೆಲ್ಲಾವ ಎತ್ತ ಸಮಾಳಿಸೋದೋ ಅತ್ತೆ ಸಮಾಳಿಸಿ ಒಂದು ಮದುವೆಗೆ ಬಂದು ನಿಪ್ಪುವುದು ಅತ್ತೆಂಬುದು ದೊಡ್ಡ ವಿಷಯ. ಈ ಬಪ್ಪ ಪಾಟುದೋಗೆ ಇಡತ್ತರವಾ ಇಡಿಪ್ಲಿಯಾ ಅತ್ತೆಂದೇಗಿ ಒಂದು ಗಂಡು ಕೇಳ್ತಾನೆ. ಅದುಗ ಹೆಣ್ಣು ನಿನ ಎತ್ತ ಇಡಿಯಾದ ಓರ ಅತ್ತೆಂದೇಗಿ ಏಗಿಯ. ಈತ ಆರಂಭಿಸುವ ಪಾಟು ಆ ಹೆಣ್ಣುನ ಈ ಕೂಸಿನ ಮನೆಗ ಎತ್ತ ಮದುವೆ ಮಾಡಿ ಕೂಟಿ ಬಪ್ಪುದು ಅತ್ತ ಮುದ್ದಗೆ ಬಿರಿಗಿರ. ಇದರ ಬಂದು ಅದೇ ಬರಿಸ್ಯ ಏಗಿದಾರ ಪಾಟು ಕೇಪುದು ಅತ್ತ ಸೋಕಾಡದೆ ನಂಗಗಾಯಿ ಇದೋ ಪಾಟು ಬಂದದೇ ಆಡದೆ ಕೇತ್ ನೋಡುವ.